ಕರ್ದಾ ದಿಟ್ಟಿದ್ದೀನಿ ಕರ್ದಾ ದಿಟ್ಟಿದ್ದೀನಿ ಕರ್ದಾ ದಿಟ್ಟಿದ್ದೀನಿ ಕರ್ದಾ ದಿಟ್ಟಿದ್ದೀನಿ ಕರ್ದಾ ದಿಟ್ಟಿದ್ದೀನಿ ಕರ್ದಾ ದಿಟ್ಟಿದ್ದೀನಿ ಕರ್ದಾ ದಿಟ್ಟಿದ್ದೀನಿ ಕರ್ದಾ ದಿಟ್ಟಿದ್ದೀನಿ ಕರ್ದಾ ದಿಟ್ಟಿದ್ದೀನಿ ಕರ್ದಾ ದಿಟ್ಟಿದ್ದೀನಿ ಕರ್ದಾ ದಿಟ್ಟಿದ್